0: ಚೂನೆ ಏನೈತೆ ಬ್ಲೀಚಿಂಗ್ ಪೌಡರ್ ದ ಆರೆ ಎಮ್ಕೆ ಐತೆ ಹೌದಲ್ಲಿಕನ ಆರೆ ರಾತ್ ಭರ್ ಲಗಿಟ್ಬು ಡುಬುಯ್ತ.
1: ಅಚ್ಛಾ
0: ಉಸ್ಕೆ ಬಾದ್ ಫಿರ್ ಬಾರ ಘಂಟಾ ಬಾದ್ ಬು ಓಲ್ಯ ಸಿತಾಪಂಗ್ ಸಿತಾಪಂಗ್ ಬು ಓಲ್ಕೆ ಐತೆ ತಿರ್ಪೆಲ್ ಲಿಕನ ಆರೆ ಬು ಫೈಲಾವನ ಓತಾ ದೋ ಘಂಟಾ ಲಗೆ ರೋ ಚಮಂತೆ.
1: ಅಚ್ಛಾ
0: ಅಯ್ಯ ಪೂರೇ ದು ಕಬು ರೋಯೆ ಕಮ್ ಸೆ ಕಮ್ ಚಿಪುಡರ ಬು ದಾ ಕಾಟೆ ಬು ಓತಿಯಾ ದುರ್ಕರ ಲೇಕಿನ್ ತೀರೆ ದಾ ಹುಜಿ ಓತಿಯಾ ದುರ್ಕರ.
1: ಅಚ್ಛಾ ಅಚ್ಛಾ
0: ಅಯ್ಯ ಇನ್ಕಾ ಇನ್ಕಾ ಅಗರ್ ಬೈಯನ ಅಂದ ಸಮಜಾತಾ ಮನೆ ರುವಾಯ ಲಗ ರೆಡಿ ಹುಬಾಯ ನಮ ಉಸ್ಕೆ ಬಾದ್ ಫಿರ್ ಇನ್ನ ಪ್ಲಾಸ್ಟಿಕ್ ಎಕ್ಟು ಹುಜುವೆ ಬಾರಾ ಬೈ ಬಾಯ್ಸ್ ಬೈ ಅಠಾರ ರಿಯ ಎಕ್ಟು ಪ್ಲಾಸ್ಟಿಕ್ ಹುಜುವೆ ಲಂಬ ಚೌಡಾಯಿ ತೈನ ಅಠಾರ ಉಸ್ಕೆ ಬಾದ್ ಲಂಬಾಯಿ ತೈನ ಬಾಯ್ಸ್ ಇಂಚ್.
1: ಅಚ್ಛಾ ಅಚ್ಛಾ
0: ಅಯ್ಯ ಅಂದ ಏನ ಏನ್ರೆ ಬು ಅಬು ಇನ್ನೂ ಲೇಯರ್ ಬೈ ಲೇಯರ್ ಬು ಲಗಾವ್ದಿ ಜೈಸೆ ನಾ ಪಹಲಾ ಲೇಯರ್ ಜೊ ಚಾನಿಬು ಎಮ್ ತ ರೋ ಏನ ರೆಡಿ ಇನ ತಬು ಇನ್ನ ಪಹಲಾ ಲೇಯರ್ ಜೊ ಕನೋ ಬು ಮಿಯ ಉಸ್ಕೆ ಬಾದ್ ಫಿರ್ ಜಂಗ್ ಕುಟಿ ಕುಟಿ ಬು ಚಾರ ಕುನರ ಬು ಎಮಿಯ ಉಸ್ಕೆ ಬಾದ್ ಫಿರ್ ಉಂಡೋ ಎನ್ ಚಿತನ್ ರೋಂಡೋ ಬುಸು ಬು ಮಿಯ ಉಂಡೋ ಎನ್ ಚಿತನ್ ರೋಂಡೋ ಜಂಗ್ ಬು ಮಿಯ ಉಂಡೋ ಎನ್ ಚಿತನ್ ಕಮ್ ಸೆ ಕಮ್ ಪಾಂಚ್ ಛೇ ಲೇಯರ್ ಬು ಬೈಕ್ ಎದು ಬು ತೋಲ್ ಕೆ ಸೆತ್ತ.
1: ಅಚ್ಛಾ
0: ತೋಲ್ ಕೆ ಸೆಟ್ ಕೇತೆ ಇನ್ನ ಕಮ್ ಸೆ ಕಮ್ ಏಕ್ ಮಹಿನೆ ಲಿಕ ಅಠಾಯಿಸ್ ಬಾಯಿಸ್ ದಿನ ಲಿಕ ಏನ ಏನರ ಬು ಹಾಕತ್ತ ಹೆಂಗಿಂಗ್ ಮೆಥಡ್ ತಬು ಹಾಕತ್ತ.
1: ಅಚ್ಛಾ
0: ಉಸ್ಕೆ ಬಾದ್ ಫಿರ್ ಇನ್ನಬು ಲೆಲಿಯ ಬು ಬು ತಾಬು ರುವಾಯ ಎಮ್ತರ್ಗೆ ಕಮ್ ಸೆ ಕಮ್ ಪಾಂಚ್ ಛೇ ಟೂಲ್ ಕಬು ಬು ತಾ. ಉಸ್ಕೆ ಬಾದ್ ಫಿರ್ ಏನ ಆಯ್ತೆಗೆ ಒಲ್ಲ ಕಮ್ ಸೆ ಕಮ್ ಬಾಯಿಸ್ ದಿನ ಬಾದ್ ರೀ
1: ಹಿಂದೆ ಇನ್ನ ಜಾವಾಗ ದಾದುಲೆ ತಗೋ ಚಲಿಕೆ
0: ಈಯ ಇನ್ನ ಕುಟಿ ಕುಟ್ರೆ ಜೈಸೆ ಸೇಡ್ ಬು ಬೈಯ ಸೇಡ್ ಬು ಬೈರದು ಕುಟಿ ಕುಟ್ರೆ ಬೋರಾ ಬೋರಾರ ಬು ಹಾಕತ್ತ ಎಂದು ಬೋರಾರ ಜೊಕ ಬೀಚ್ ಬೀಚ್ ರೆ ದಾ ಎಸ್ಪ್ರೇ ಏನು ಆಯ್ತು ಬಾವು.
1: ಅಚ್ಛಾ
0: ಸಿತಾಪಂಗ್ ಅಯ್ಯಪ್ಪಂಗ್.
1: ಅಚ್ಛಾ
0: ಇನ್ನದ ಟೆಂಪ್ರೇಚರ್ ಬಹುತ್ ಬಣಿಯತೈ.
1: ಅಚ್ಛಾ
0: ಉಸ್ಕೆ ಬಾದ್ ಫಿರ್ ಇನ್ನ ಕಮ್ ಸೆ ಕಮ್ ಬೀಸ್ ದಿನರಿಗೆ ಅನ್ರಿಯ ಜೊ ಅಂಕುರನ್ ಇಯೇ ಬಾವ ಮೈಸೆಲಿಯಂ ಜೊ ಪೂರೆ ರೆಡಿ ಚಬಾವ ಉಸ್ಕೆ ಬಾದ್ ಪಿನ್ ಹೆಡ್ ಓಲ್ಲ ಏನೈತೆ ಜುಕ ಜುಕನ್ ಪಿನ್ ಹೆಡ್ ಓಲ್ಲ ಉಸ್ಕೆ ಬಾದ್ ಏನ್ ಪಿನ್ ಹೆಡ್ಗೆ 25 ದಿನ ತಕ್ಕ ಪೂರೆ ಮರಂಗ್ ಚಬಾವ ಅಕರಿಂಗ್ ಲಾಯಕ್ ಬೈಯೋ
1: ಬೈಯೋ ಕಚಿ
0: ಊರ್ ಬೈಯೋ ಅನ್ನ
1: ಅಂದ್ರೆ ಜುಂಪೆ ಜುಂಪೆ ಅಂದೋ ಅಮ್ಮನ ಕಚಿ
0: ಇನ್ನದು ಬಾಲಿಕ ಮಿಶ್ರತೆ ರುಂಪೆ ಕನೈತೆ ಓಲ್ಲ.
1: ಅಚ್ಛಾ ಅವಂದ ನಿನ್ ಓವಾ ಇಲ್ಲ ತಂದ ಬೋರಾತೆಗೆ ಓವಾ ಬಿನ್ ಬೈಯ ಕಡೆ ಹೇ
0: ಬೋರಾತೆಗೆ ಕಮ್ ಖರ್ಚರ್ ಲಿಂಗ್ ಬೈಯ ಕಡೆ.
1: ಅಚ್ಚಾ ಒಕೋಯ ಒಕೋಯ ದ ಓವಾ ಬಿತ್ತರ ಕೊ ಚಾಸಿ ಐನ ಲಕ ವಾಹೆ ನೆನೋ ಸುಬಣಿ ಸುಬಿದೆ ಮನೆ ಕಚಿ ಬೋರಾತೆ ಬೈತಿ ಅತಿ ತಂದೆ ಬುಸುತ ದಲ್ಕೇತೆ ಇನೋ ಠೀಕಿ ಕಚಿ
0: ಬೋರತೆ ದಲತಿ ಅಚಿನೆ ಅಚಿ ಅಬುದು ಜೊಕ ಖರ್ಚೆ ಬಚಾವ ರದ ಮಂತಿಯ ಖರ್ಚ ಬಚಾವ ಲಗೆ ಅಬು ಜೊ ಬುಸು ಕೊ ಅಸು ಪುರ ಅಬು ಬಗಡ ಆತ ಇನ ಕೊತೆಗೆ ಹಲ್ಕಾ ಫುಲ್ಕಾ ಛೋಟಾ ಮೋಟಾ ದಲ್ ಬಾಕೆ ತ ಜಾಲ ಕೆ ತ ಉಂಬುಲ ಅಚ ಮಂತಿಯ ಉಂಬುಲ ಅಚ ಡ ಬಜಾರ್ ಕೊರೆ ಬೋರಾ ಕೊ ಅಸು ಸಸ್ತಾ ರ ನಮೋ ಇನ ಕೊತೆ ಜಾಲ ಕೆ ತ ಕುಟಿ ಕುಟಿ ಉಂಬುಲ ಅಚ ನೇತ ಅಬು ಇನ್ಕಮ್ ಹುಜು ಅಚ ಮಂತಿಯ ಅಗರ ಅಬು ದೈರ ದ ಬಣಿಯ ಸೇಡ್ ಬು ಬೈ ದೈಯ ಯ ಬಣಿಯ ಸ್ಟ್ರಕ್ಚರ್ ಬು ಬೈ ದೈಯ ಬಣಿಯ ಸೇಡ್ ಬು ಬೈ ದೈಯ ಅಂದ್ರೆ ಸಾಲ ಬರ್ಬು ಚಾಸ್ ದೈಯ ನಾ
1: ಚಾಸ್ ದೈಯ ಯ. ಅಚ್ಛಾ ಎಸು ಬಣಿಯೇ ಕಜಿ ಎಸು ಬಣಿಯನ್ ಉಪಾಯ ಬಿನ ಎಂತೆ ನಾಲಾ ಬಸಾ ಸಿನೋತನ್ ಹೋಕೊ ಎಸು ಪುರೆ ಮಿನಾ ಕೋ ಹೆ ಇಟಾ ದಿಸುಮ್ ಗುರುಕೊ ನಾಲಾ ಎಂತೆ ಒಕೊಯ ದೊ ಕೊರೋನಾ ಮಂತೆ ಒತೆ ತೆ ಕೋ ಜೀವ ಪೈಸಾ ಬನುವಾ ಪೈಸಾ ಕೊಮಾ ಕೋ ರೆ ಕೋ ಕೋ ಮೆನ್ ಲೇಕನ ಕೋ ಮನಾ ಎಸು ಪುರೆ ಅಬು ಹೋಕೊ ಇಟಾ ದಿಸುಮ್ ಕೋ ಸೇನೋವಾ ಇನೇತೆ ಪುರೆ ಬಣಿಯ ದೊ ನೇನಾ ತರಂಗ ಇಂಕಾಂಚ ಸಮಜೋ ಜನ ಎಂದ ಅಬೆನ್ ಇಂಕನ್ ಹೋಕೊ ಅಪನಾ ಪೆ ಇಟಾ ದಿಸುಮ್ ರೆ ಅಕರಿಂಗ ಹೋಕೊ ಚಿಕನ್ ಸಂದೇಶ ಬೆನ್ ಮಕೋ
0: ಇಟ್ಟ ದಿಸುಮ್ರೆ ಪೇ ಅಕರಂಗೆ ತ ಬಣಿಯೋದು ಅಗರ್ ಆಬುಗೆ ಛೋಟಾ

ಹೀಗೆ ದಿಸಿಂಗ್ ಅಕ್ಕಡ ಬಗುಡಿಯುತ್ತೆ ಸಮಯ ಸೆಟ್ಟರಜಿ ನಾನು ನಿಂತಾರಿಗೆ ಅಕ್ಕಡ ಬಗುಡಿಯುತ್ತಿನಲ್ಲಿ ಓ ಅಕ್ಕಡ ದ್ವಾರ ಕೇಂದ್ರ ನಿರ್ದೇಶಕ ಆಕಾಶವಾಣಿ ಜೈವಸಾರ್ ಪಿನ್ ಇರಿಲ್ ಪಿ ಎ ಬಾರ್ಗೂಳ್ ಮೇಲೆ ತನಿ ಕುಡಿಸಿಕೊಂಡು ಅವ್ರ ಕುಳಿ ಪೆ ತುಂಡೂರೆ ಅಲ್ಲಿ ರಾಮ್ ಸಿಂಗ್ ಚತಾರ್ಥಿ ತುಮುಳಿ ಬಂತೆ ಜೋಹಾರ್.